ಕುಲ ಮಹಲು ಕೇಳಿ ತೋದಿಯುತ್ತೇನು ವೈ ಕಲೆ ಮಾತಾ ತೆರ ಪಾಲಿ ಕೊಟ್ಟೇನು ವೈ ಕುದಾರ ಜ್ಯೋತಿ ಪೆಟ್ಟಾನಿ ಕೊಟ್ಟೇನು ವೈ ಆಕಾಶ ಗ್ರಹ ತಾರಾ ಪಡೆ ಲುಕೇನು ವೈ ಪಡೆ ದೋರುದ ಸೇರೆ ಸಬ ದುವಾರ ಕೋದೆ ಪಡೆ ದೋರುದ ಸೇರೆ ಸಬ ದುವಾರ ಕೋದೆ ತೋರಾ ದೇಖೆ ಜಾಯಾ ಮೀನಾ ಮಾರ ಕೋದೆ ತೋರಾ ದೇಖೆ ಜಾಯಾ ಮೀನಾ মানুষে মানুষের অধিকার দিল যে জন এক আল্লাহ ছাড়া প্রভু নাই কহিল যে জন মানুষের লাগি চিরদিন যে ধরিল যে জন বাদশাহ ফকিরে এক সামিল করিল যে জন